ಸಾರ ಕೆಹಬಿದು ಸಜಾ ಪ್ರಥಮ ಸಂಸಾರ ಎಕ್ಕಾ ರೂಪ ಅನೂಪ ಸ್ವರೂಪ ಅರಂಕಪಯೋರಾವ ಕಹಿ ಪುಪ್ಪ ಅಂಡಜ ಜೇರ ಸೇತಜ ಕಿರ್ನಿ ಉತ್ಭುಜ ಖಾನ ಬಹುರ ರಚ ದಿನ್ನಿ ಕಹು ಫೂಲ ರಾಜ ಹವ ಬೈಠ ಕಹು ಸಿಮಟ ಪಯೋ ಸಂಕ್ರಿಯ ಕೈಠ ಸಗ್ರೀ ಸೃಷ್ಟಿ ದಿಖಾಯ ಅಚಂಬವ ಆದ ಜುಗಾದ ಸ್ವರೂಪ ಸ್ವಯಂಭವ ಅಪೃಚ್ಛಾ ಮೇರಿ ತುಮ್ ಕರೋ ಸಿಖ ಉಬಾರ್ ಅಸಿಖ ಸಂಗರೋ ದುಷ್ಟ ಜತೆ ಉಠಬತ್ ಉತಪಾತ ಸಕಲ ಮಲೇಶ್ ಕರೋ ರಣಕಾತ ಜೇ ಅಸ ತುಜ ತಬ ಶರಣಿ ಪರೆ ತಿನಕೇ ದುಷ್ಟ ದುಃಖಿತ ಹವ ಮರೆ ಪುರ್ಖ ಜಮನ ಪಗ ಪರೆ ತಿಹಾರೇ ತಿನಕೇ ತುಮ ಸಂಕಟ ಸಬಟಾರೆ ಜೋ ಕಲ್ ಕೋ ಇಕ ಬಾರ ತ್ಯಾಯ ಹೈ ತಾಕೆ ಕಾಲ ನಿಕಟ ನಹ ಹೈ ರಕ್ಷಾ ಹೋಯೇ ತಾಹೇ ಸಬ ಕಾಲಾ ದುಷ್ಟ ಅರಿಷ್ಟ ಟರೆ ತತ್ಕಾಲಾ ಕೃಪಾ ದುಷ್ಟ ತನ ಜಾಹೇ ನ ಹರ ಹೋ ತಾಕೆ ತಾಪ ತನಕ ಮೈ ಹರ ಹೋ ರೆದ್ದ ಸಿದ್ಧ ಕರ್ಮೋ ಸಬ ಹೋಯಿ ದುಷ್ಟ ಛಾ ಶವಾಯ ಸಕೇ ನ ಕೋಯಿ ಏಕ ಬಾರ ಜನ್ ತುಮೇ ಸಂಭಾರಾ ಕಾಲ ಫಾಸ್ತೇ ತಾಹೇ ಉಬಾರಾ ಜಿನ ನರ ನಾಮ ತಿಹಾರೋ ಕಹ ದಾರ್ದ ದುಷ್ಟ ದೋಖ ತೇ ರಹ ಖಡ್ಗ ಕೇತ ಮೈ ಶರಣ ತಿಹಾರಿ ಆಬಹಾದ್ಯ ಲೇಹು ಉಬಾರಿ ಸರ್ವ ಠೌರ ಮೋಹೋ ಸಹಾಯಿ ದುಷ್ಟ ದೋಖ ತೇ ಲೇಹೋ ಬಚಾಯಿ ಕೃಪಾ ಕರಿ ಹಂಪರ ಜಗ ಮಾತಾ ಗ್ರಂಥ ಕರ ಪೂರ್ಣ ಸುಬ್ರಾತ್ತಾ ಕೆಲಬಿಗ ಸಕಲ ದೇಹೇ ಕೋ ಹರ್ತಾ ದುಷ್ಟ ದುಃಖಿಯನ ಕೋ ಶಾಯ ಕರ್ತ ಸಿರಿಯ ಸುಜ್ಜಪ್ಪ ಹೇ ದಯಾಲ್ಲ ಪೂರ್ಣ ಕರಾ ಗ್ರಂಥತ ಕಲ್ಲ ಮನ ಬಾಂಚತ ಫಲ ಪಾವ ಸೋಯಿ ದುಗ್ನಾ ದಸೆ ಬಯಾ ಬದಗೋಯ್ ಅಡಿಲ್ಲ ಸುನೇ ಗುಂಜೋ ಯಾಹೆ ಸುರಸನ ಪಾವೈ ಸುನೇ ಮೂಢಚಿತ ಲಾಯೇ ಚತುರ್ಥ ಆವೈ ದುಃಖ ದರ್ದ ಭವ ನಿಗ್ನಾ ದಿನ್ನರ ಗೇ ರಹ ಓ ಯಾಕಿ ಏಕ ಬಾರ ಚೌಪೈ ಕೋ ಕಹ ಚೌಪೈ ಸಮತ ಸತ್ರ ಸಹಸ ಪಣಿಜ ಅರ್ಧ ಸಹಸ್ವಂತೇನ ಕಹಜ ಭಾದ್ರವ ಸುಧಿ ಅಷ್ಟಮಿ ರವಾರ ತೀರ್ ಸದರ್ವ ಗ್ರಂಥ ಸುಧಾರ ಇತ ಶ್ರೀ ಚರಿತ್ರೋಪಖಯಾನೆ ತ್ರಿಯಾ ಚರಿತ್ರೇ ಮಂತ್ರಿ ಭೂಪ ಸಂವಾದೆ ಚಾರ್ ಸೋ ಪಾಂಚ ಚರಿತ್ರ ಸಮಾಪತಂ ಸಾತ ಶುಭಂ ಸಾತ ಬಜೂ ದೋಹರಾ ದಾ ಜಾನ ಕರ ದಾಸ ಪರ ಕಿಜೈ ಕೃಪಾ ಅಪಾರ ಆಪ ಹಾದ ರಾಖ ಮೋಹೆ ಮನ್ ಕ್ರಮ ವಚನ ವಿಚಾರ ಚೌಪೈ ಮೈನಾ ಗ್ರಶ ಪ್ರಥಮ ನಾವು ಕಿಶನ್ ಬಿಶನ್ ಕಬೂ ನೈತಿಯಾವು ಕಾನ್ ಸುನೇ ಪಹಚಾನ ತನಸಾವ್ ಲಿವ ಲಾಗಿ ಮೋರಿ ಪಗ ಅನುಸಾವ್ ಮಹಾಕಾಲ ರಖವಾರ ಹಮಾರೋ ಮಹಾಲೋ ಮೈ ಕಿಂಕರ ಥಾರೋ ಅಪನಾ ಜಾನ ಕರೋ ರಖವಾರ ಬಾಹ ಗಹೇ ಕೀ ಲಾಜ ವಿಚಾರ ಅಪನಾ ಜಾನ ಮುಜೇ ಪ್ರತ ಪ್ರಿಯ

ಪತಜಾಯ ಅಷ್ಟಪದಿ ದಸ್ ಬಸ್ಲೆ ಪಾಶೆ ಪಾವೇಗ ಬಸ್ ಗನ್ ಬಿಖೋಡ್ ಗಾವೇಗ ಪೀನಾ ದೇ ದಸ್ ಬಿ ಹರಲೆ ತೋ ಮೂಡಾ ಕಹೋ ಕಹಾ ಕರೆ ಠಾಕುರ ಸ್ಯೋ ನಾಹೀ ಚಾರಾ ಜಾ ತಾಕೋ ಕೀಜಾ ಸಾಧ ನಮಸ್ಕಾರ ಜಾಕೇ ಮನ ಲಾಗಾ ಬ್ರಹ್ಮೀಠಾ ಸರ್ವಸೂಖ ತಾಹೂ ಮನ ಮುಠಾ ಜನ ಮನಾಯಾ ಸರ್ವತೋಗ ನಾನಕ ತಿನ ಪಾಯ ಅಗಂತ ಶಾಪನಿ ದೇ ರಾಸ ಖಾತ್ ಪೀತ ಬರ್ತೇ ಅನದ ಉಲಾಸ ಅಪನಿಯ ಮಾನ ಕಶ ಬಹುರ್ಷಾಲಿ ಅಗ್ಯಾನಿ ಮನರೋಸ್ ಕರೆ ಅಪನಿ ಪ್ರತೀತಾ ಭೀ ಖಾವ ಬಹುರುಷ್ಕಾ ವಿಶ್ವಾಸ ನ ಹೋವಾ ಜಿಸ್ಗೀ ಬಸ್ ಆಗ್ಯಾ ರಾಗ್ಯ ಪ್ರಭು ಗೀ ಆಗ್ಯಾ ಮಾನ ಮಾತೆ ಉಸ್ತೇ ಚೌಗನ ಕರೇ ನಿಹಾಲ ನಾನಕ ಸಾಹಿಬ ಸದಾ ದಯಾಲ ಅನಕ ಭಾತ ಮಾಯಾ ಕೇ ಹೇತ ಸರ್ಪುರ ಹೋಪತ ಜಾನ ಅನೇತ ಬಿರ್ಕಿ ಛಾಯಾ ಸುರಂಗ ಲಾಭ್ಯೋ ಬನ ಸ್ಯೋ ಮನ ಪಶುತಾವ ಜೋ ದೀಸೇ ಸೋ ಚಾರಣ ಹಾಲ ಲಪಟ ರೋ ತೈ ಅಂಧ ಅಂಧಾರ ಬಟಾವು ಸ್ಯೋ ಜೋ ಲಾಭೇ ನೇ ತಾ ಗುವಾತ ನ ಆವೇ ಕೇ ಮನ ಹರಕೇ ನಾಮ ಕಿ ಬ್ರೀ ಸುಖದಾಯಿ ಕರ ಕೃಪಾ ನಾನಕಾ ಬಲೈ ಲಾಯಿ ಮಿಥ್ಯಾ ತನ್ ತನ್ ಕುಟುಂ ಸುಭಾಯ ಮಿಥ್ಯಾ ಹೋ ಮೇ ಮಮತಾ ಮಾಯಾ ಮಿಥ್ಯಾ ರಾಜೋ ಬನ ತನ್ ಮಾಲ ಮಿಥ್ಯಾ ಕಾಮ ಕ್ರೋಧ ವಿಕರಾಲ ಮಿಥ್ಯಾ ರಥ ಅಸ್ತಿ ಆಸೋ ಭಸ್ತ್ರ ಮಿಥ್ಯಾ ರಂಗ ಸಂಗ ಮಾಯಾ ಬೇಖಸ್ತ ಮಿಥ್ಯಾ ತ್ರೋ ಮೋಹ ಅಭಿಮಾನ ಮಿಥ್ಯಾ ಪಶು ಪ್ರಕೃತ ಗುಮಾನ ಸ್ಥಿರ ಭಗತ ಸಾಧಕೀ ಸರ್ಣ ನಾನಕ ಜಬ ಜಬ ಜೀವೇ ಹರಕೇ ಚರ ಮಿಥ್ಯಾ ಸರ್ವನ ಪರನಿಂದಾ ಸುನಹ ಮಿಥ್ಯಾ ಸ್ಪರ್ಧರ್ಭ ಕೋ ಹಿರೇ ಮಿಥ್ಯಾ ನೇತ್ರ ಪೇಖತ ಪಾರ್ಥರೆ ರೂಪಾದ ಮಿಥ್ಯಾ ರಸನ ಪೂಜನ ಸ್ವಾದ ಮಿಥ್ಯಾ ಚರಣ ಪರ್ಭಿಕಾರ ಗೋದಾವೆ ಮಿಥ್ಯಾ ಮನ್ ಪರ ಲೋಭ ಲುಭಾವೇ ಮಿಥ್ಯಾ ತನ್ನೈ ಪಾರುಭಕಾರ ಮಿಥ್ಯಾ ಬಾಸ್ ಲೇದ ಬೇಕಾರ ಬಿನ ಭುಜ್ಜೆ ಮಿಥ್ಯಾ ಸಭಯ ಸಫಲ ದೇ ನಾನಕ ಹರ ಹರ ನಾಮ ಲಯ ಬಿರ್ತಿ ಸಾಗತ ಕೀ ಆರ್ಜಾ ಸಾಜ ಬನಾ ಕೇ ಹೋವ ಸುಚ್ಚಾ ಬಿರ್ಥಾ ನಾಮ ಬಿನಾ ದನ ಅಂಧ ಮುಖಾ ಬತಾಗೇ ದುರ್ಗಂಧ

ನಾನು ತುಮರೇ ಶರಣ ಪ್ರಖ ಭಗವಾನ್ ಸರ್ವಕುಂಠ ಮುಕ್ತ ಮೋಖ ಪಾಯ ಏಕ ನಿಮ ಖರ್ಕೇ ಗುಣಗಾಯ ಅನಕ ರಾಜ ಭೋಗ ಬಡಿಯಾಯ ಹರಕೇ ನಾಮ ಕಿ ಕಥಾ ಮನ ಪಾಯಿ ಬಹುಭೋಜನ ಕಾಪರ ಸಂಗೀತ ರಸನಾ ಜಪತಿ ಹರ ಹರಣೀತ ಫಲಿ ಸುಕರ್ಣಿ ಸೌಭಾತನ ಮಂದಿರ್ದಯ ಬಸೇ ಪೂರ್ಣ ಗುರುಮಂಥ ಸಾ ಸಂಭ್ರಭ ದೇಹೋ ನಿವಾಸ ಸರ್ವಸುಖ ನಾನಕ ಪ್ರಗಾಸಲೋಕ ಸರ್ಗುಣ ನಿರ್ಗುಣ ನಿರಂಕಾರ ಸ್ವರ್ಣ ಸಮಾಧಿ ಯಾವ ಅವನ ಕೀಯ ನಾನಕ ಪೇ ಹಿರ್ಜಾಷ್ಟಪದಿ ಜಪ ಕಾರೇ ಕಾಶನ ದೃಷ್ಟಿ ತಾಪುನ್ ತಪ ಕೇ ಹೋತ ಜಪಧಾರಿ ಅಪನ ಸ್ವರ್ಣ ಸಮಾಧ ತೈರ್ವಿರೋಧ ಕಿ ಸಂಕಮಾ ಜಬಿಸ್ಕಾ ಬರ್ಣ ಚೇಹನ್ನ ಜಾಪತ ತಬ ಹರ್ಸೋ ಕಹೋ ಕಿಸೇ ವ್ಯಾಪತ ಜಬ ಅಪನೆ ಆಪ ಆಪಾರ ಭ್ರಮತ ಮೋಹ ಕಾಂಕ ಸುಭದ ಪರಮಾಪನ ಖೇಲಾ ಪ್ರತಿಜಾ ನಾನಕ ಕರ್ಣೇ ಹಾರನಾ ದೂಜಾ ಜಬ ಹೋಬದ ಪ್ರಭ ಕೇವಲ ತನಿತ ಬಂದ ಮುಗದ ಕಹೋ ಕಿಸ್ಕೋ ಗನಿ ಜಬ ಏಕ ಹರ ಅಗಮ ಅಪಾರ ತಬ ನರ್ಗ ಸುರ ಕಹೋ ಕೌನ ಅವತಾರ ಜಬ ನಿರ್ಗುಣ ಪ್ರಭ ಸಹ ಸುಭಾಯ ತಬ ಶಿವ ಶಕತ ಕಹೋ ಕಿತ ಠಾಯೇ ಜಬ ಆಪೇ ಅಬ ಅಪನಿ ಜೋ ತರ ತಬ ಕವನ್ ಡರ ಕವನ ಕಥ ಡರಾಯ ಅಪನ ಚಲತಾಪ ಕರ್ಣೇ ಹಾರ ನಾನಕ ಠಾಕುರ ಅಗಮ ಅಪಾರ ಅವಿನಾಶಿ ಸುಖ ಆಪನಾ ಸಂತ ಜನಮ ಮರಣ ಕಹೋ ಕಾ ಬಿನಾ ಸಂಜ ಪೂರ್ಣ ಕರ್ತಾ ಪ್ರಭ ಸೋಯ ತಬ ಜಮಕಿ ತ್ರಾಸ ಕಹೋ ಕಿ ಸೋಯ ಜಬ ಅವಗತ ಅಗೋಚರ ಪ್ರಭ ಏಕಾ ತಬ ಚಿತ್ರಗುಪ್ತ ಕಸ ಪೂಷದ ಲೇಖಾ ಜಬ ನಾಥ ನಿರಂಜನ ಅಗೋಚರ ಅಗಾಧೆ ತಬ ಕೌನ ಛುಟ್ಟೇ ಕೌನ ಬಂಧನ ಬಾಧ್ಯ ಆಪನೆ ಆಪಾಪಿಯ ಚರ್ಜಾ ನಾನಕ ಆಪನ ರೂಪಾಪಿಯ ಪ್ರಜಾ ಜಯ ನಿರ್ಮಲ ಪುರುಖ ಪುರುಖ ಪಾದೋತಾ

0: ಲಸಕೂರೆ ತ್ರಯಗುಣಪದ ಬಿನಸ ದೂರ ದೂಜ ಧ್ರುವತರದ ನಾಯ ಛೋಟ ಗುರುಮುಖ ದಾರು ಗುಣ ಗಾಯ ತೋಟಿ ಉಜ್ಜಲ ತಿಲಕ ಗಾಲ ಮಾಲ ಅಂತರ್ ಕ್ರೋಧ ಪಡೆ ನಾಟ ಸಾಲ ನಾ ವಿಸಾರ ಮಾಯಾ ಮದ ಪಿಯಾ ಬೇನ ಗುರ ಭಗತ ನಾಯ ಸುಗತಿಯಾ ಸುಕರ ಸ್ವಾನ ಕರ ತಮ ಮಂಜಾರ ಪಶು ಮಲೇ ಚನ್ನಿ ಚೋ
1: ਸੱਚੀ ਦਰਗਹਿ ਪੁੱਛ ਨਾ ਹੋਏ ਮਾਨੇ ਹੁਕਮ ਬੁੱਝੇ ਦਰ ਸੋਏ ਸਤਿਗੁਰ ਮਿਲੇ ਤਿਸ ਸਤਿਗੁਰ ਮਿਲੇ ਤਾਂ ਤਿਸ ਕੋ ਜਾਣੇ ਰਹੇ ਰਜਾਈ ਹੁਕਮ ਪਛਾਣੇ ਹੁਕਮ ਪਛਾਣ ਸੱਚੇ ਦਰ ਵਾਸ ਨਾਨਕ ਬਿਕਾਲ ਸ਼ਬਦ ਪੈ ਨਾਸ ਰਹੇ ਅਤੀਤ ਜਾਣੇ ਸਭ ਤਿਸਕਾ ਤਨ